mpese ye bom pa ye ni eti ye nyankopon asem. Radi tumfo ye shira ube brese nensu odi a chen. Ye tuye ni fye ye chia na ochu ye chwe mu ni pepi na kwa asasi asi. Se ti asi ya ne ye waduma kwa. Ye bom pa ye sa sitina odi a mayen ki binye mu mfasua inye vye wo Yesu Kristo di mo. Ebra won se mu be mpa ni se udu tuminu wa hwodi nyina beta echire na ayeye tiefu nyina yie eda wase wo Yesu dem na ebo mpa ye amen adofu num ye ni mu shade sue bi ase na edibi betwetwere mu ntimi re mfi ni ayesu ano ayase mbisa na mebisai say looking at temporal or eternal things we ase we ya wo mu eniema be na wodi wani esisu a wo hwe eniema entra hoda na se nia etra hoda ifie no so no yahwe asemo a watu din se perishable temporal things on earth bibi biara ye di ani hun wiase ha no babu mayeti ase se ebetwe mu akọ ti no smavu paul kanchre wo 2 corinthians chapter 4 verse 18 corinthians fo ngume tosume ni ti nan chemu dun otwe o se na yehwe no ma ohunu ye Paul Peter ni James ni John ye ba ye no yankopa dum nyame bia ni ma ye hu se wiase da ho tetre e da ho kakra na nso enche ni nyina betwe mu akọ bibia di ye ni hunu biara ye mfa ye wre enhyem ye mfa ye akoma nyina nkohyem ye mfa ye life nyina enhyem e basa ne se twemu a o se se wiase twemu a woni ne betwe mu akọ o se na ye hwe no ma ohunu if you say no ma ohunu no nche na twemu eno ma wonhunu no eno ne tena hoda nti asomafo no ni nipa omunya honhom ani no omunya honhom nti ase no omuhu se nipa e wo wiase nyina ya se tena yetie yetiwiase a ebetwe mu akọ yetiwiase a enye me wo mu nyina ebetwe mu akọ entena hoda ye dwuma ye nije ye niji sika ye nya ni sika ye die eduane a ye die ensa dodo na ewie aware a ye ware ne ade e maema aware a dan a ye sie ne agyapade bia ye wo be kakra bi ni nyina betwe mu akọ na se entwem mpo a wankasa a wo ye ye no betwe mu akọ enu ti ne atwe wa dwen gyna so se menke kan ne nkrofo keke so wu anasa da bi mpacho wu anensa uni pedua ne wo ho no ne wu hunu ene wo nsa wani wo hwene wo nane ne keka ka ho na ne ma wo ye nipa no Paul was say the inner man onipa bi hyemu ho wo honhom ene wo kra no ye hunu doctors ipa wo ye ma wo mu hunu Jise bie nyame na ye nse chire ni eno pese nipo hun okra na wo hunu se ni emrebi mi ka chire mo no. Na no pa ho dia ye mfaye ni hunu ye nkra. Ye mfaye ni hu ye honhom. Enso eno na ma ye nipa. Efri wo mu pe esi nipa no wo wu. Nti okra ne honhom no entwe mu da. Nti no osmavo pause se base wu di banku, wu di koko ne mo a. Ma okra no so bribi ni